ಕೇಳ್ಕಾನ ಸೋಕ್ತೆ ತೋರ್ಲ ವಾಂಗೋಲಿ ಹಾ ಚಾದಿರ್ತಾವಿಲಿ ಹಾಜಿ ತೋರ್ಕೊಲ್ಲ ವಂಗಿನಿ ಆ ತೋರ್ಲ ವಂಗಿನ ಹೋ ಡೇರ ಮಜಾಕ್ ಬಿ.

ಸೈರ ಡೇರ್ ಚುಮನ ಸ್ಪೆಷಲ್ ಚಿಕಿಮ್ನೆ ಮೋ ಅಮಿತ ಸಲಮಿನ ಅವರ ಸಲ ವರ್ಸರ ಚಿಕಿಮ್ನಿಗನ ಅವಚೆನ ದೇ ಬಹರ ಡೇರ್ ಮನನ ಡೇರ್ ಚುಮನ ಫರ್ ಗಾಂವ್ ಕೆ ಮೆಸ್ಸಿ ಕೋನೆ ಅಯ್ಯೋ ಜಹಾನ್ ಮನನ ಶುಕ್ರಿಯಾ ವಚೆ ನಾದಿ ಬಹರ ಫ್ರಮ ವಜಿರಸ್ತಾನ ಡೆಡಿಕೇಟ್ ತಗೆ ಶಹಾಂತ ಯುಮ್ನ ಹಾಂತ ಮಿನ ದಹಾ ಖಲ್ಕು ಕಾರ್ದೆ ಚಾತಾ ಚೆ ಹುದಾಯಿ ಕೆ ಜೋರ್ ವರ್ ಕಡೆ ವಿನಾ ವಹ ಜಬರ್ದಸ್ತ್ ಯೋ ಜಹಾನ್ ಮನನ ಫಸ್ಟ್ ಟೈಮ್ ಚಿಕಿಮ್ನಿಗನ ಮಶಲ ದಮರ ಸಫಾ ಅಕ್ಷಲೇ ವನೆ ಟಪೆ ನಾದಿ ಬಹರ ಲಡಲಿ ದಿ ಮನನ ಮನನ ಸಲಾಮ ನಾದಿ ಬಹರ ಸಲ್ವ ಬಾಜಿ ರುಷಿ ಖಾನ್ ಸುಬಲ್ ವಜಿರಸ್ತಾನೆ ರೋಹಿನ್ ಖಟಕೆ ಹಮ ವಜೀರಾನ್ ಶಹಾನ್ ಶೇಜಾದಿ ಮೇ ಸೂದ ಹಮ ನಶನಾ ಸದಫಾ ಲಡಲಿ ಜಿಮಲ್ ಸುಮಯ್ಯಾ ಮೇ ಸೂದ ಹಾನಿ ಅಫಾಜ್ ದರ್ಲಾಲ್ ಅನಮ ಓ ಜೈನಬ ವಜೀರಾ ಓ ನಯಾಬ್ ಜನಿ ಖಿಲಾ ಅವರ ಸರ ಸೈರ ಪಠಾನ್ ಐಜರ್ ಡೊಮೇಲ್ ಮರ್ವಾ ಡಾಕ್ಟರ್ ಜೋಯಾ ಖಾನ್ ಮಲಕ್ ಅಲ್ವಾಸಿ ಅಲೀನಾ ಇಕ್ರಾ ಖಟಕ ಸುಮಯ್ಯಾ ಸಮಾಹಾನ್ ಜಾನ್ನ ಖಟಕ ಒಮ್ಮೆ ಫಾತ್ಮಾ ವಜೀರಸ್ತಾನೆ ಇರ್ಜು ತಮನ ಫಾತ್ಮಾ ವಜೀರಸ್ತಾನೆ ಮೇ ಸಿಕಲ್ ಯೋ ಜಹಾನ್ ಉನಾ ವಚೆ ಐಮ್ ನೂರ್ ಅನ್ ಎನಿ ಫ್ರಮ್ ಮನ್ ಗುಲ್ ವಚೆ ಬೈ ಫ್ರೆಂಡ್ ಮೇ ಬಿಮರ ದೋ ಟೋಲ್ ಲಿಸನ್ ದ ಸಾ ದೋ ಗೋನೆ ವರ್ತ ಕವಿ ಡೇರ್ ಜು ತಮನ ಇನ್ಸ್ಲಾ ಸ್ಪೆಷಲ್ ದೋ ಗೋನೆ ವರ್ತ ಕಿ ಅಮ್ಮಾ ಖಬಕೆ ಸೈದು ಡೇರ್ ಜು ತಮನ ವಚೆ ಜಶಫಿ ಲಾಯನ್ ದ ಡೊಮೇನ್ ತದ ಸಲಾಮ್ ಓ ಮೇರನ್ ಶಾ ಟೋಲ್ ಅಚಾ ಓ ಮೇರನ್ ಶಾ ಕೆ ಟೋಲ್ ವರ್ಜನ್ ಕಿ ತಾ ಪಟ್ರಾ ಕೋಟ್ ರಕೋ ಸಲಮುನ ಕಬಿಲ್ ಕೈ ವಚೆ ಖಕ್ಸಾರ್ ಅಜ್ಮಾಲ್ ಪಾಂಪಲ ಓ ನೂರ್ ಹಸೀನ್ ಪಾಂಪಲ ಸ್ಪೆಷಲ್ ಸಲಮುನ ಓ ದಗ ದುವಾ ದೆ ಮೇರನ್ ಶಾ ಖಲ್ಕು ಅಚ್ಚಾ ಸೈಡ್ ಜಗದ್ ವಿಸರ ಕಿದೆ ವಿಜಯ ಮೇರೋ ಶೇಖ್ ಗನ ಓ ಮೇರೋ ಶಾ ವಲಾ ಚಿಕಿಮ್ ನಿ ಗನ ಮೇರೋ ಶಾ ಸಿದಿ ಓ ಯುವಾ ತಾಣಿ ಸ ಗನ ವರ್ತ ಪ್ಲೇ ಕೆ ಗನ ವರ್ತ ಪ್ಲೇ ಕಿ ಮಹಾ ಬಗೇಶಾ ಮೀನ ಹಟಕ ಮೀನ ಹಾನ್ ಹಟಕ ಫ್ರಾಮ್ ಕರ್ಕ ಸರ್ ಕಿಲಾ ವಗರ ಸಲಾಮ್ ಬೈ ಜಾನ್ ಕೆ ಹಾಲ್ ಚಾಲ್ ಹೈ ಶೋ ಇಸ್ ವೆರಿ ವೆರಿ ನೈಸ್ ಸಲಾಮ್ ಟು ಓ ದಾಸ್ ಹಟಕ ಅಂಡ್ ಆಲ್ ಲಿಸ್ನರ್ ದ ಸಲಾಮ್ ಪ್ಲೀಸ್ ಪ್ಲೀಸ್ ಶಫೀಲಾ ಹಟಕ ಸೋಂಗ ದೇರ್ ಜು ತವನ ಪುರ ಗಾಂ ಕೆ ಮೆಸಿಕ್ ವೇಲೆ ಯೋ ಜಹಾನ್ ವಣ ವಜೀರ್ ಸ್ಮಿತ್ ತರ ಹಾನ್ ಸಲಾಮ್ ಎಮ್ ದಿ ಬ್ರೋ ಕೀ ಹಾಲ್ ಹೈ ಶೋ ಜಬರ್ದಸ್ತ್ ಸಲಾಮ್ ಆಲ್ ಸ್ವೀಟ್ ಲಿಸ್ನರ್ ವಾಲೇಕುಮ್ ಸಲಾಮ್ ದೇರ್ ಜು ತವನ ತರ ಹಾನ್ ಹೋರಕೆ ಯೋ ಜಹಾನ್ ವಣ ಅವಚೆ ಹೇಲೋ ಹೈ ಅಮ್ ದಿ ಡೇರ್ ಡೇರ್ ಸಲಾಮಿನ ಮೇ ಕಬೀಲ್ ಕಾ ಶುದೆ ಔರ ಹಾಜಿರಿ ಮೇ ವಲ ಗವಾ ಐ ಎಮ್ ಸುಮಯ್ಯ ಮೆಸೂದ್ ಫ್ರಾಮ್ ಮಕೀನ್ ಸದರ್ ವಹ ಜಬರ್ದಸ್ತ ಯೋ ಜಹಾನ್ ವಣ ಪ್ರೋಗ್ರಾಮ್ ಕೆ ಮೆಸೇಜ್ ಕವಲೆ ಯೋ ಜಹಾನ್ ವಣ ಯೋ ನಡೆ ಮರಣ ವಚೆ ಐ ಎಮ್ ನಾ ದೇ ಬಹಾರ ಡೆಡಿಕೇಟ್ ತೆ ರುಷಿ ಖಾಂತ ಸೋನಿಯಾ ಖಾಂತ ಸೋನಿಯಾ ಖಾನ್ ಜೆ ಪ್ರೋಗ್ರಾಮ್ ಉರಿ ಕನೆ ಉರಿ ಉಸ ಟಪೈ ಉರ್ತಾ ಡಾಲೆ ಕೇಳಿ ದಿ ಜೆ ಪೋತನ್ ಜೆ ಪೋತನ ವಿ ಗೆ ಅಚಾ ಜೆ ಪೋತನ ವಿ ಗೆ ರತೋ ಕಾ ಉಸ್ತರ್ ಗೆ ಬದಲೆ ಕಾ ಯಾರ್ ಬಲ್ ವನಿ ಸಮೈನಾ ಓಕೆ ಫ್ರಮ್ ದವಡ ಜಲ್ಕೆ ಡೇರ್ ಜು ತಮನ ಯೋ ಜಹಾನ್ ವನ ದವಡ ಜಲ್ಕೆ ಡೇರ್ ಜು ತಮನ ವಚೆ ವೆಲ್ಕಮ್ ಮೋಜ್ ಮಸಿ ಇಟ್ಸ್ ಮಿ ಸದ ಫಾ ಫ್ರಮ್ ಕರಕ ಹೆಲೋ ಹೈ ನೈಸ್ ಬ್ರದರ್ ಹೌ ಆರ್ ಯು I like your show special salam to Lord Lizimal Arushi Khan Fatma Wazir Sane Nadia Bahar Gulale Shehzadi Chaira Bathan Omama Sumama Sumaya Samaha Dil Ruba Hatkan Zalna Hatkdam Salam Walikum Salam Dair Ju Zamana Sada Fakhura Ke Yo Jahan Manana ಅವ್ರ ದಿಂಗ್ ಪ್ರೋಗ್ರಾಮ್ ಶಿಕ್ಷಣ ಮೆಸೇಜ್ ನಡೇರ್ ಜ್ಯೋತಿಗನ ಹೋಟೋಲ್ ಶಾಮಿಲ್ ಚಾವಲ್ ಅನ್ನೋ ಬದುಕಿವಿ ಹೊಲಿಸ್ಕೆ ಶಾಂತ ಸಾಬಾರ್ ಹೋತಾಕೆ ಸಾಬಾರ್ ಸಾಬಾರ್ ವಚಿ ಜಸ್ಟ್ ಫಿಲಾದ ಮೇಲ್ ಬಿಲ್ಕುಲ್ ಶಾಮಿಲ್ ಕಡೆ ದುಬಾರ ಮೆಸೇಜ್ ಕಳೆದ ಡೇರ್ ಜ್ಯೋತ ಮರಣ ವಚೆ ಭಾಯಿಜಾನ್ ಶಹಜಾದ್ ಮಿಸುದ ದ ಟಾಂಗ್ ನ ವಚೆ ಎಮ್ದಿ ಭಾಯಿಜಾನ್ ಸುಖ ಮತ ಸಲೋಮ್ ಕೆ ಆಗೇ ತಮೆ ವೆಲ್ಕಮ್ ಓ ಸಲಮಿನಾ ಓ ಜಹಮ್ ವರ್ತಕ ಓ ಡೇರ ಅಜ್ರಣ ನ ಸಲಮಿನಾ ವರ್ತಕ ಡೇರ್ ಜು ತವನ ಶಹಜಾದ್ ಮಿಸುದ ಯೋ ಜಹಾನ್ ಓನ ವಚೆ ಹೈ ಮನಾದಿ ಬಹರ ಡೆಡಿಕೇಟ್ ತೈ ಫಾನಿ ಓಫಾ ತಾ ಓ ನಯಾಬ್ ಜನಿ ಖೇಲ್ತಾ ಅವಲ್ ಮೆ ಫಿಕರ್ ದರ್ ತನ ಓ ಓಸ್ ಮೆ ನಜರ ಸನೆ ಕ ಗೀ ದ ಬಚ ದಿನ ಓ ವಚೆ ಓ ದಿ ಸರ ಚಿಕಿಮ್ ನಿಗನ ನೂರ್ ಎನಿ ತಾ ಹಮ್ ಡಲೇವಿ ಅಜಮ ಜಡ ಲಜಾನ ತೋರ ಅಜಮ ಲಜಮ ಬಜಡ ಲಜಾನ ತೋರ್ ಕೆ ಜಮ ಬಜಡ ಲಜಾನ ತೋರ್ ಕೆ ಜನ ನಮ ಕವಾ ಭದ್ರಂಗ್ ಭದ್ರಂಗ್ ಹೊಯ್ಯನಾ ವಾ ಜಬರ್ದಸ್ತ್ ಜಬರ್ದಸ್ತ್ ಶಲಿ ಒನ ಟಪೇರ್ ಲಶ್ಲಿ ಅಯ್ಯೋ ಜಹಾನ್ ಮುನ ರಕೀಬ್ ಖಟಕೆ ದೇಖ ಸಲಮಿನಾ ಮಿರಿ ಬಾಯಿ ವೆಲ್ಕಮ್ ಟು ದ ಶೋ ಉಮೀದ್ ಖೇರಿಯತ್ ಹೋಂಗೆ ಖುಷ್ ರಹೋಂಗೆ ಸಲಾಮ್ ಟು ಆಲ್ ಟೀಮ್ ವಾಲೇಕುಮ್ ಸಲಾಮ್ ಡೇರ್ ಜು ತಮನ್ನ ವೈ ಸಲಾಮ್ ವೆಲ್ಕಮ್ ಟು ದ ಶೋ ವಚೆ ಹಾ ವರ್ಯೋ ವಚೆ ದರ್ ಕವಿ ಹೋಗಿ ಯಾರ್ ಖಫಾ ದೇ ಔಷ್ಪೇ
او شپار وزر ته یادیږي یار خفد د بیلتون یار خفد د بیلتون خوزا بلړه ایره ایره کم بس صدا دې پوهیګ بس صدا دې پوهیګی یار خفد بس پسد یار پوهیګی یار خفد او دیس از کینګ دیس از می کینګ بوم بوم زرلال وزیر فرام منګل ملا ډیر چې تمنا زرلال وزیر پر ګام کې مې څه کوله یو جهان ونه ټول میسج نو شامل دي چاولو نه پدې کېږي کنه وچه بھائی جان شہزادی میں سوید ٹانگ نہ وچه احمدی بھائی جان ڈاٹا پدا ڈالی بھی ٹول لسنر تھا اچھے کاغذ کاغذ لوٹ شا پہ ہوا شا کاغذ لوٹ شا پہ ہوا شا وٹو لسنر باندھے میں ویا سلامینا جے داغا چے کا داغا ٹول اچھا چے کا داغا تور اول بل میں سپنسی چے کا دا تور اول بل میں سپنسی اور لسنر اس پو پتا با پتا با ناسا ما کسر لکھ لی شہزادی میں سر ڈیر شو زمانہ وچے بھائی جان یہ خبر ہے کا چے سمر ہاں دا لسنر دے کا موتا پروگرام کے سلامینا میسج کول گوڑی موتا پیغام از چکم نگنا شو پر لنک بزاریا ور وو موتا چکم نگنا بالکل دے چکم نگنا اس ما پروگرام کے سلامینا میسج چکم نگنا تھپا ڈیل کے والے شی ڈیر شو زمانہ بالکل اس ما پروگرام کے چکم نگنا دا چکم مش پروگرام ور وی ٹانگ میں بالکل مش پروگرام وی تو سے بالکل اگے پروگرام کے دیتا چکم نگنا سلامینا اچھا دا بیجیم بجو دا سو کنا سیوا گانا در بنور و گانا چکم نکنا دی می سفر دے پر سپیشل چکم نکنا ایوا در بنور و می سفر دے پر سپیشل اخپل وطن تاروشا قدر وزیر او دی کنتی کوچی آوز دا کنا رسالا وروی خواندینا مانسی زن اخلی اچھا دا دا دا پرد کنا چے مفشل جی دا مسافر کڑے بل وطن دزینا دار سر وروے دغه اخوان دین اما سی اخلی رایک جانا سنگر دے اخوان ما سی زنه اخلی